ಭವ ಭಯಂಕರ ಗಿರಿಜಾ ಶಂಕರ ಧಿಮಿ ಧಿಮಿ ಧಿಮಿ ಚಕನರ್ತನ ಕೇಳೋ ಹರ ಶಿವ ಶಂಕರ ಶಶಾಂಕ ಶೇಖರ ಹರ ಬಂ ಹರ ಬಂ ಬಂ ಬಂ ಬೋಲೋ ಭವ ಭಯಂಕರ ಗಿರಿಜಾ ಶಂಕರ ಧಿಮಿ ಧಿಮಿ ಧಿಮಿ ಚಕನರ್ತನ ಕೇಳೋ ಹರ